sampu wiase no mbata Yesu ho mpae ne so betwire won di won kwanguma no mo ma wadom no nos ne nye kese won so emfa ho se ne abone si adoso wo Ghana ebetumi ananti mu akwa yenye boni ntia wo enhyranka odin amane biara aba matiefo Yesu se ye yade se ye ka se ye ohia se ye awaresem se ye masem erade trem sana jom fri ni nyina mo o Yesu di mo na ye bompa asafo no ka amen ya misha opa. Se upese ufremia number nuye 0244 938217.